ಧನಂದ್ರ ಇದನ್ ನಮಃ. ಓಂ ಗಣನಾನ್ತ್ವಾ ಗಣಪತಿಗೂ ಹವಾಮಯ ಫೇಣಾನ್ತ್ವಾ ಪ್ರೇವತಿಗೂ ಹವಾಮಯ ಬಸು ಆಹಮದಾನಿ ಗರ್ವಧಮಾ ತ್ವಾಮಸಿ ಗರ್ವಧಂ ಸ್ವಾಹಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭ ನಿರ್ವಿಘ್ನ ಕುರು ಮಯ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಹಾ. ಹರಿ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸ್ವಾಹಾ. ವಾಣಿ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ. ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ. ಶಚಿ ಪುರಂದರಾಭ್ಯಂ ನಮಃ ಸ್ವಾಹಾ. ಲಕ್ಷ್ಮೀನಾರಾಯಣಾಭ್ಯಂ ನಮಃ.